ಮಾಜಿ ಗರ್ದೆ ಅಯ್ಯಲ್ಲ ಗುದರ್ ಮಂಗಿ ವೈ ವೈನು ಸಂಹನ್ಕೆ ಸಲಾಮ ಅಲೈಕುಂ ನಿಜಾಮ್ ಪ್ರೋಗ್ರಾಮ್ ಜಬರ್ದಸ್ತ್ ರವಾನೆ ಠೋಲತ ಸಲಾಮ್ ಜೆ ಇಜಾಜ್ ದಾರ್ ಕಶೋಳೆ ನಾ ಮನನ ಇಜಾಜ್ ಖಾನಾ ಅಲ್ಲಾ ಜಿ ದ ಶ್ರೀ ರೂಲೆ ಖಾವನ್ ಕಾ